0: ಆಕಾಶವಾಣಿ ವಿಜಯವಾಡ ಕೇಂದ್ರ ಸಮರ್ಪಣ.
1: ಇಪ్పుడు ಸಮಯಕ್ಕೆ ಗೀತಂ ವಿಂಟಾರು.
2: ಸಪ್ತಸ್ವರಾಲು ಕಲಿಸ್ತೇ ಸಂಗೀತಮವುತುಂದಿ, ಸಪ್ತವರ್ಣಾಲು ಕಲಿಸ್ತೇ ಹರಿವಿಲು ವಿಕಸಿಸ್ತುಂದಿ.
3: ಮನಿಷಿ ಭಾಷಾ ಭಾವಂ ಸಹನಂ ಸ್ನೇಹಂ ಕಾರುಣ್ಯಂ ಸಮೈಕ್ಯ ಗೀತಂಗಾ ಪಲ್ಲವಿಸ್ತೇ ಅದೇ ಭಾರತದೇಶಮವುತುಂದಿ.